ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರಿ ದ ಬಗರಿ ದ ಗರ